ಹಾಸ ಕೃಷ್ಣ ಇದ್ದಕ್ಕೆ ಜಗತ್ ಉಪಾಯ ನಾನು ಅದ ಮೇಲೆ ಕಾಪಾಯ ಗುರು ಕೃಪಾ ಜಾಣೆ ಸಹಜ ಹೀ ಸಚ ಮಾಯಾ ಸಹ